0: ಮಿಸಿಕೊ ಅಲ್ಲೇ ಅಪ್ಪೆ ಸಮಾನಂಗ್ರಿ ಮೀಯೇ ನಾಟಕ ಉದ್ಬೇತನ ನಾಟಕ ರೀ ನುತುಮ್ದು ನೂ ಬುಲ್ಪಾಯ್ಟು ಬಗೆಯ ಅಬು ಹತ್ತು ದಿಸುಂಬು ಬಂಚಾವಯ ಮಾರ ಇಲ್ಲಬು ಅಯ್ಯೋ ಮಿಯಾ
1: ದುಲಾನ ಚಾರೆ ಮೇಲೆ ಡಿಜಿ ಅಕರೆ
2: ದುಲಾನ ನಾ ಬಜಾ ಬುದುನಿ
1: ನಿನ್ ತಾರ್ಲಾಂಗ್ ದನಿಯಾ
2: ಅಚ್ಚಾ ನಿನ್ ತಾರ್ಲಾಂಗ್ ದುಂತ ಏಸ್ ಬಣಿ ಜಾಗ ನಿಂತ ದುಪ್ತಿ ಆವ
1: ಇಯಾ
3: ಅಯ್ಯೋ ದುಲಿನ ಜನ ಅಕರೆ ಚನು ಅಯ್ಯೋ ನಿನ್ ತಾರಿನ್ ದಂತ
1: ಚಲಾಂತ ಆಯಲಾಂಗ್
2: ಅಚ್ಚಾ
1: ಹುಬಾ ನೈ ಮಿನೆಂ ಗಿಲಾಂ ಚಲಾಯಾ
2: ಇಯಾ
0: ಉಲಾ ಜೋ ಕಾಲೇಕ ಡಿಯೆಂಗೆ ನೂಕೇ ಬುಲಿಯನಾ ತಿಸಿಂಗ್ ದೋ ಬಿಂಡು ಬೈಲ್ ನೋ ಅತೆ ಸುಕು ತೆ ನೂ ಸಾರ್ ಲೈನೋ ಮೈ ತೆ ಕಿನ್ ಡಿಯೆಂಗ್ ಮಿನಾ
2: ಮಿನಾ
0: ಮರೆನ್ ದೋ ಗಮ್ಚಾ ಕೋ ಬಿಲೇಬೆನ್
1: ಮರ್ನಿ ಪಾರ್ ದೋ ಬೆನ್ ಎಬಿಲ್ ತರಲಿನ್
0: ಅಚ್ಚಾ ಬೆ ಅಂಜಾಗೆ ಆಗುತ್ತೆ ಬೆಬೆನ್
2: ಗಿಲೇ ಸುಸಾ ಬೆಬೆನ್
0: ಅಬೆನ್ ಗಮೈ ಡಿಯೆಂಗ್ ತೆಚ್ಚಿ
2: ಅಲಿಂಗ್ ಗೆಲಿಂಗ್ ಡಿಯೆಂಗ್ ತೆರೆ
0: ಎತು ಸಿವಿಲ್ ಗೆ ನೋ ತೆಂತೆ
2: ಸಿವಿಲ್ ಗೆಲಿಂಗ್ ಡಿಯೆಂಗ್ ತೆರೆ
0: ದೇಡೋ ಮೀ ಮಟಿ ಯಮ ನೋ ಅಂಜ್ಬೆನ್
2: ಮಾರ್ ಅತಂಗೆ ಬೆನ್
0: ಎನ್ ಬಾಬುತೆ ಚನಾ ಜುಕಾ ಅಸಲಿ ಬೆನ್ ಮೀಟ್ ಕರಿಯಾ
1: ಮೀಟ್ ಕರೆ ಮಡಲ್ ಚನಾ ಮಂಜ್ವೆ
3: ನೇ
1: ಚನಾ ತೆ ಪೈಸಾ ತಲೈ ಮಾಮಿ ಯನಾ
3: ಅಚ್ಚಾ
1: ನಿಗಾ
0: ಮೀ ಮಟಿ ನೋಕೇರ್ ಗೆ ಸಮಾ ಬಕಾ ಬಿಯಂ ಗೆ ನಟ್ ಕರ್ತಪ್ ಕಿಡಾ ಬಹು ಕೋ ಬಿಯುರ್ ಬಿಯುರ್ ಗೆ ನಟ್ ಕರ್ತಪ್ ಕಿಡಾ ಸರಿ.